ಕಲ್ಲ ಧರ ಪಕ್ಕಲ್ಲ ಅವ ದೂರ ಸೋಡು ನಕ್ಕ ಘಾಮ ತತ್ತ ಮೀಳ ಪೈಕ ಬೋಲ ಬಜರಂಗ ಚಿಕ್ಕಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ದೂರ ಸರ ವಾಟಕರ ಸಮ.